ಅಂಗಿ ಪಿಡುಗು ಅಲ್ಲೂರಿ. ಯಬಡು ನಾನಾ ಭರತ ಜಾತಿನಿ ಕಪ್ಪ ಮಡಿಗಿನ ತುಚ್ಚುಡು, ಎಬಡು ಎಬಡ ಹೊಗರು ಬಟ್ಟಿನ ಚಲ್ಲ ದೊರಗಾಡೆಬ್ಬಡು, ಬದುಕು ತೆರುಗುಕು ದೇಶ ಮುಚ್ಚಿ ಹಾನಿಸಲುಗ ಮಮ್ಮು ನೆಂಚಿ ಕಣ್ಣುಲಡಿಗೆ ಕೊಮ್ಮುಲೊಚ್ಚಿನ ತಮ್ಮು ಲಬಡಿಕೆ ವಚ್ಚರ, ಬಡುಕು ಜೀವುಲು ಭಕ್ಕು ಮಂಟೆ ಹುಡುಕು ನೆತ್ತುರು ಉಬ್ಬನೈತೆ, ಆ ಚಂದ್ರ ನಿಪ್ಪುಲ ಚಂದ್ರ ಗೊಟ್ಟನಿ ಪನ್ನು ಗಡತದಿ ಸುಡರ.

ಅಂಗಿ ಬಿಡುಗು ಅಲ್ಲೂರಿ. ಯವಡು ನಾನಾ ಭರತ ಜಾತಿನಿ ಕಪ್ಪ ಮಡಿಗಿನ ತುಚ್ಚುಡು, ಎಬಡು ಎಬಡ ಹೊಗರು ಬಟ್ಟಿನ ಚಲ್ಲ ದೊರಗಾಡೆಬ್ಬಡು, ಬದುಕು ತೆರುಗುಕು ದೇಶ ಮುಚ್ಚಿ ಹಾನಿಸಲುಗ ಮಮ್ಮು ನೆಂಚಿ ಕಣ್ಣುಲಡಿಗೆ ಕೊಮ್ಮುಲೊಚ್ಚಿನ ತಮ್ಮು ಲೆಬಡಿಕೆ ವಚ್ಚರ, ಬಡುಕು ಜೀವುಲು ಭಕ್ಕು ಮಂಟೆ ಹುಡುಕು ನೆತ್ತುರು ಉಪ್ಪನೈತೆ, ಆ ಚಂದ್ರ ನಿಪ್ಪುಲ ಚಂದ್ರ ಗೊಡ್ಡನಿ ಪನ್ನುಗಡತದಿ ಸುಡರ.